ನಂಬರು ನಮಂಜಲಕ್ಕೆ ಹೆಲ್ಪಿಂಗ್ ಆನ್ ಸ್ವರ್ಷ ಎಲ್ರು ಕಂ ಮುಂತು ಕಂಪು ಮದೇ